ಸಹಾಯ ನಿರಾಕರಣ, ವಿದೇಶಿ ವಸ್ತು ಬಹಿಷ್ಕರಣ, ವಂದೇ ಮಾತರ ಉದ್ಯಮಂ, ಉಪ್ಪು ಸತ್ಯಾಗ್ರಹಂ, ಜೈಲ್ ಭರೋ, ಕ್ವಿಟ್ ಇಂಡಿಯಾ, ಖಿಲಾಫತ್, ಇಲಾ ಒಕಟಾ ರೆಂಡಾ ಎನ್ನೋ ವಿನೂತ್ನಮೈನ ಉದ್ವಿಗ್ನ ಭರಿತಮೈನ ಆಂದೋಲನಲತೋ ದೇಶಮಂತಾ ತಮ ನಾಯಕುಲ ವೆಂಟ ತರಲಿವಚ್ಚಿಂದಿ. ಪ್ರಜಲು ಸ್ವಚ್ಛಂದಂಗಾ ಪ್ರತ್ಯಕ್ಷಂಗಾ ಸಮರಂಲೋ ಪಾಲ್ಗೊನ್ನವಾರು ಕೊಂದರೈತೆ ಪರೋಕ್ಷಂಗಾ ಉದ್ಯಮಾನಿಕಿ ಅವಸರಮೈನ ನಿಧುಲು ಚೇಯುತ ಅಂದಿಂಚಿನವಾರು ಮರೆಂದರೋ. ಈ ಉದ್ಯಮಾಲನು ಅಣಚಿವೇಯಾಲನಿ ತೀವ್ರಂಗಾ ಪ್ರಯತ್ನಿಂಚಿನ ಬ್ರಿಟಿಷ್ ಅಧಿಕಾರುಲ ಕ್ರೂರತ್ವಂತೋ ಅಸುವುಲು ಬಾಸಿನ ಅಮರವೀರುಲು ಇಂಕೆಂದರೋ. ವಾರಿ ತ್ಯಾಗಾಲ ಫಲಮೇ ನೇಟಿ ಮನ ಸ್ವರಾಜ್ಯಂ.